ಬಂದಾಗ ನಬ್ಬಿಂದು ಮಲ್ಲ ಚೆಂಡು ನಚ್ಚಿಂದೆ ಗರ್ಲ್ ಫ್ರೆಂಡ್ ಕಮ್ಮಿಕ ನಿಮ್ಮ ಜೊತೆ ಇರದಕ್ಕ.